ಐಕಮರ್ದನು ಕಾರಣ ಏಕಚ ಆರ ಐಕಮರ್ದನು ಕಾರಣ ಏಕಚ ಕಟ್ಯಾಳ ಸಾಸು ನಾಳ ಸುಳ್ಳು